0: ಹೇಗೆ ಸೀತಾಲು ರೀ?
1: ಅದರ ಮರಕ್ಕೆ ಸೀತಾಲು ಬಯ ಪದ ಮಾಯಕೋ ಸಾಯಾಲೇ ನಾಯಕ ತೀರಂಗ ಸಾಯ ಕದ ಮಾಯಕೋ ಸ